ಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಗಣಪತಿಲಾ ನಮಸ್ಕಾರ ಕರ ಗಂಗೆ ಜಯ ಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಕುಂಭಜಲೇಸ್ಮಿನ್ ಸನ್ನಿಧಿಂ ಕುರು ವರುಣಾಯ ನಮಃ ವರುಣಾಲಾ ನಮಸ್ಕಾರ ಕರ ಸರ್ವ ಇಷ್ಟ ಮಿತ್ರ ಮಂಡಳಿನ ಅಕ್ಷತ ಮಿಳಾಲ್ಯಾಗ ಶುಭ ಮಂಗಲ.